ಸಾಂ ಸಕಲಮುಮೇ ಆನರೂಪಂ ಜೀವ ಪರಭೇದಮಿಲಾದಾನರೂಪಂ ಚಿತ್ತಮುದಲ್ಯವಯುಮಿಲಾದಾನರೂಪಂ ಮೇಘುಮನಾಮಾವಿಲದಾಮಾನರೂಪಂ ಮಿಗುಪರಮಾದ್ವೈತಮದಾಮಾನರೂಪಂ ಓವಲಿಲಾ ಚಿನ್ಮಯಮಾಮಾನರೂಪಂ ಓರ್ವಡಿವಾಯುಳ್ಳರುವಾಮಾನರೂಪಂ ಪಾವನಮಾಮಾನರು ಕಯರೇ ಇಲ್ಲೈ ಪಾರ್ಕಿಂದ್ರ

ತ್ರಯಸ್ತ್ರಿಗುಂಸಚ್ಚ ಮೇ ಮೇ ಚತ್ರಯಸ್ತ್ರಿಗುಂಸಚ್ಚ ಮೇ ತ್ರಯಸ್ತ್ರಿಗುಂಸಚ್ಚ ಚತ್ರಯಸ್ತ್ರಿಗುಂಸಚ್ಚ ಮೇ ಮೇ ಚತ್ರಯಸ್ತ್ರಿಗುಂಸಚ್ಚ ಮೇ ತ್ರಯಸ್ತ್ರಿಗುಂ